0: ಸಾನಿ
1: ನಟವೆನ ಸಿಂಧು ಅಹನಾತರೇ ಹಿತ ಸನಸನ ಸಿಂಧು ಅಹನಾತ್ ಒಬ ಕೆಮತಿ ನಮ್ www.livefm.lk ಸೈಟ್ ಕರೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೆ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ FM ಯನ ಆಪ್ ಹರಹಾ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ ಒಸ್ಸೇ ಶ್ರವಣೇ ಕಲ ಹೆಕಿ
2: Live FM.

0: ಸಾಯಂಕಾಲ ವೇಳೆ ಕುಲಹೈ ಹತಲಿ ಹೈ
1: ಲೈವ್ ಎಫ್ಎಂ ಡಾಟ್ ಎಲ್ಕೆ
2: ನೋನೋ ಮತಿನ ಗೀತಮಯ ಲೈವ್ ಎಫ್ಎಂ.

ಕೆನಕಿನ ಓಡ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನ ಕಂಗಿಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗಟ ಮೇ ಸಾತ್ತೆ ಮಿನಿಸ್ಸು ಉಡದಿಹ ಉಡ ಬಲಾಗಣಗಿಲ್ಲ ಗಾಲ್ಕೊಂಡ ಹ್ಯಾಪಿ ಟೈಮ್.